ಮನತ್ತೆ ಮಮಾ ಲೈಬಾಕಿದಮಕ್ ಕಥೋಪುಗೆ ಮಥೌನ ಅಸೆನ್ಬ ಮಿಸಕ್ಕಮನಿ ಮಹಾಕಿ ಪುನ್ಸಿ ವಾರಿ ಅಸಿನ ತುಂಗಿ ಅನೌಬ ಮಿರೋಲ್ಸಿಂದ ಮರೆಬಾಕ್ ನಿಂಬಗೆ ಅನೌಬ ಇಥಿಲ್ ಅಮ ಪೀತುನ ಲಾಕ್ಲಿ. ಹೈಲಾಕಂಡಿ ಡಿಸ್ಟ್ರಿಕ್ ಮೆಜಿಸ್ಟ್ರೇಟ್ನ ಜಿಲ್ಲಾ ಅಸಿಗೆ ಲೋ ಅಂಡ್ ಆರ್ಡರ್ ಅಮಸುಂಗ್ ಕಾಂಗ್ಲೂಪ್ ಖುದಿಮ ಇಂಗ್ ತಪ್ನ ಲೆಹೆನನಬ ಗಮನವಗಿದಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾಗಿ ಸೆಕ್ಷನ್ ಸಾಮಗ ಹುಂಫು ಹುಮ್ದೋಗಿ ಮಖಾದ ಅಥಿಂಗ್ಬ ಕಯಾಮರುಂ ಥಮ್ಕ್ರೆ. ಡಿಸ್ಟ್ರಿಕ್ ಮ್ಯಾಜಿಸ್ಟ್ರೇಟ್ ಅಭಿಷೇಕ್ ಜೈನ ಥದರೋಪ ನೋಟಿಫಿಕೇಶನ್ ಅಮದ ಹಾಯ್ರಿ ಅಯಾಬ ಯಾವುದನ್ನ ಅಸೆಂಬ್ಲಿ ತೌಬ ಪ್ರೊಸೆಸನ್ ನತ್ರಗ ಮಿಯಾಂಗಿ ಒಯ್ಬ ಮಿಫಂ ಪಾಂಗ್ಥೋಪದ ಅಥಿಂಗ್ಬ ಥಮ್ಲಿ ಅಸಿತಸು ನತನ ಮಿಯೋಯ್ ಮಂಗ ನತ್ರಗ ಮಸಿದಗಿ ಹೇನ ಪುಲ್ಲಬದಿ ಅಥಿಂಗ್ಬ ಅಸಿ ಥಮ್ಲಿ ಹೈನಸು ಫೋಂಗ್ಡೋಕ್ರೆ. ಹಾಯ್ರಿಬ ಅಥಿಂಗ್ಬ ಸಿ ಜುಲೈ ಫೌಬ ಥಮ್ಗನಿ ಹಾಯ್ರಿ. ಶ್ರೀಭೂಮಿ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ನ ಡಿಸ್ಟ್ರಿಕ್ ಅಸಿಗೆ ಮತಿ ಚಾಬ ಮಿಯೋಯ್ಸಿಂಗ್ದಗೆ ಪದ್ಮ ಅವಾರ್ಡ್ಗಿದಮಕ್ ನೋಮಿನೇಷನ್ ಕೌರಿ. ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ನ ಥದರೊಪ್ಪ ನೋಟಿಫಿಕೇಶನ್ ಅಮದ ಹಾಯ್ರಿ ಅವಾರ್ಡ್ ಅಸಿಗಿದಮ ನೋಮಿನೇಷನ್ ಥನಿಂಗ್ಬ ಮಿಯೋಯ್ಸಿಂಗ್ನ ಮಸಾ ಮಸಾಗಿ ಟೆಂತಕ್ಪ ಬಯೋಗ್ರಾಫಿ ಅಮಮ ಪಿಸಿಲಕ್ಕದಬನಿ. ಅಸಿತಸು ನತನ ಮಿಯೋಯ್ ಅದನ್ನು ತೌಕಿವ ಥಬಕ್ಕಿ ಅಚೀವ್ಮೆಂಟ್ಸಿಂಗ್ ಕಥೋಕ್ಪ ಅಮಗ ಲೋಯ್ನನ ತೌಕಿವ ಥಬಕ್ ಥೌರಂ ಕುದಿಂಗ್ಮಕ್ ಮೇಯಕ್ಸಿಂಗ್ನ ಪಿಸನ್ಗದಬನಿ. ನೋಮಿನೇಷನ್ ಇಸೆ ಅಸಿ ಆನ್ಲೈನ್ ದತ್ತ ಅಪ್ಲೈ ತೌಗದಬನಿ ಹಾಯ್ರಿ. ಅದುಗ ಸ್ಟೇಟ್ ಅವಾರ್ಡ್ ಪೋರ್ಟಲ್ https://awards.gov.in ದ ಪಿಸಿನ್ಗದಬನಿ ಹಾಯ್ರಿ. ಸಿಲ್ಸರ್ಗೆ ಪ್ರೋಗ್ರೆಸಿವ್ ಸಿಟಿಜನ್ಸ್ ಯೂನಿಯನ್ ಫೋರಂಗೆ ಮಿಹುಟ್ ಕಾಂಗ್ಬು ಅಮನ ಅಂಗರಾಂಗ್ ಡಿಸ್ಟ್ರಿಕ್ಟ್ ಕಮಿಷನರ್ ಆಯುಷ್ ಗಾರ್ಕ ಉನ್ನದನ ಸಹರ್ ಅಸಿಗೆ ಸೊಕ್ಚಿಲ್ಲಬ ಲಂಬಿ ಸಿಂಗ್ ಅಥುಬ ಮತ್ತಂದ ಸೆಂಜಿನ್ ಸಜಿನಬಗೆ ಮತಾಂದ ಖನ ನೆನಕ್ಕೆ ಪಾವಲೋಯ್ಜರೆ. ಆಗಸ್ಟ್ ಬನ್ನಿ ಸಿಲ್ಸರ್ ನುಮಿದಾಂಗರಂಗೆ ಪುಂಗ್ಮಗ ಮಿನಿಟ್ 53 ತಾರಕದವರೆ ಮಸಿಗೆ ಒನದಿ ಮಣಿಪುರಿ ಥರ ಮತಾಂಗಸಿದ ಲೋಯ್ಸಿಂಜರಿ.